ಜನಗಡಾನ್ ಜನಗಡಾನ್ ನಗೆ ತಗ ಜನಗೆನ ನಗೆ ತಗ ತಗ ತಗ ಭೇಡೆ ನಗೆ ತಗ ಭೇಡೆ ನಗೆ ತಗ ಜನ ತಗ ತಗ ತಗ ತಗ ಜನಗಡ ಜನಗಡ ನಗೆ ಜನ ನಗೆ ತಗದಾನ್ ಧರಗಡ ತಗ ತಗಡ ದೀ ಘನ್ ತಗ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ್ಮ ಧರ